ಅವಗ್ನಿಯಾರೆ ಹರ್ಷನಾಗದ ರಾಕ್ಲು ಮೂಡು ಮುಗ್ಧನಿಸ್ತಾರೆ ಸಹಜನಾಂದ ಸದಾ ಗುರುಮತಿ ಹರ ಹರ ಮನತಿ ಆಯಾ ಸಜ್ಜನ ಹರ ಪ್ರಪಾಯ ಕರ ಸೋಲಾ ಗಾಯ ಹರ ದಯಾ ತಾರ ಪ್ರಭೇನತಿ ಹರ ಹರ ಚೇತಾಯ ಜಾನ ಮಂಗ ತೂಡ ತಿನ ಜಿನ ಸತ್ಗುರು ಪಾಯ ಗೌಡಿ ಗುವಾರ ರೀ ಮಲ್ಲಾ ಚೌಥಾ ಚೌಥಾ ಚೌಪ ದೇ ಓಂಕಾರ ಸತ್ಗುರು ಪ್ರಸಾದ ಪಾಂಡ ಸಾಹ ಸಿಮತ ಪಡಿಯಾ ಯೋಗೀ ಗೋರ್ಖ ಗೋರ್ ಕರ್ಯಾ ಮೈ ಮೂರ್ಖ ಹರ ಹರ ಜಪ ಪಡಿಯಾ ನಾ ಜಾನಾ ಕ್ಯಾ ಗತ ಹಮಾರೀ ಹರ ಭಜ ಮನ ಮೇರೇ ತರ ಪವ ಜೋ ತೂ ತಾರೀ ರಹಾ ಸನ್ಯಾಸೀ ವಿಭೂತ ಲಾಯ ದೇ ಸವಾರೀ ਪਰਤਿਆ ਤਿਆਗ ਕਰੀ ਬ੍ਰਹਮਚਾਰੀ ਮੈਂ ਮੂਰਖ ਹਰ ਆਸਤ ਮਾਰੀ ਖਤਰੇ ਕਰਮ ਕਰੇ ਸੂਰ ਤਿਣ ਪਾਵੈ ਸੂਤ ਬੈਸ ਪ੍ਰਕਿਰਤ ਕਮਾਵੈ ਮੈਂ ਮੂਰਖ ਹਰ ਨਾਮ ਛਡਾਵੈ ਸਭ ਤੇਰੀ ਸ੍ਰਿਸ਼ਟ ਤੂੰ ਆਪ ਰਿਹਾ ਸਮਾਈ ਗੁਰਮੁਖ ਨਾਨਕ ਦੇਵ ਵਡਿਆਈ ਮੈਂ ਅੰਦਲੇ ਹਰ ਟੇਕ ਟਕਾ